0: ಅಯ್ಯೋ ದೆಲ್ಲ ಬೇರಿ ಮೇ ಅದು ನೋಡಿಗೆಲ್ಲ ಅಣಗುನ.
1: ಏ ಬಿಟ್ಟಾ ಅಣಗುನ್ ಮಾ ಬೊತ್ತರ್ ಬಿ ಅಟ್ಕಾರೆ ದು ಬಾಬಾ ಸಾಬ ಅಣಗುನ್ ಮೇ
0: ನೋ ತು ನೋಯ್ ತು ಸಾಬ ಕನ್ ಮಿಯಾ ಮಾ ಮಾ ಬೊಯ್ ಬೊಯ್ ತಾಣಗು ಹಿಜು ಮೇ
1: ಜಾಹಕ್ ಬಾಬಾ ಸೆಟೇರ ಕದಲ ಉಕಾಸೆನ್ ಬಿಟ್ಟಾ
0: ಒಣಗೆ ತೊಯ್ಯು ಅಡಿ ದಿನ ಮಣಾರಿ ಹೆಲ್ಲೆನಾ ᱪᱤᱠ ᱵᱩᱴᱟᱹ ᱥᱟᱭᱤᱱ ᱫᱚ ᱵᱟᱹᱧ ᱴᱷᱤᱠᱟᱹ ᱫᱟᱲᱮᱭᱟᱜ ᱠᱟᱱᱟ
1: ᱡᱚᱛᱚ ᱰᱟᱦᱟᱨ ᱡᱚᱛᱚ ᱫᱟᱞᱟᱱ ᱚᱲᱟᱜ ᱢᱤᱫ ᱜᱮ ᱧᱮᱞᱚᱜ ᱠᱟᱱ ᱫᱚ
0: ᱦᱳᱭᱳ ᱢᱤᱫ ᱜᱮ ᱧᱮᱞᱚᱜ ᱠᱟᱱᱟ ᱚᱱᱟ ᱜᱮ ᱛᱚ ᱟᱫᱷᱟ ᱟᱫᱷᱟᱧ ᱟᱴᱠᱟᱨ ᱮᱫᱟ ᱦᱟᱱᱮ ᱥᱟᱢᱟᱨ ᱨᱮᱱᱟᱜ ᱠᱚᱣᱟᱴᱟᱨ ᱞᱮᱠᱟᱧ ᱫᱤᱥᱟᱹᱭᱮᱫᱟ ᱫᱮᱞᱟ ᱞᱟᱝ ᱞᱟᱦᱟ ᱪᱟᱞᱟᱣ ᱞᱮᱱ ᱜᱮ
1: ᱪᱚᱞᱚ ᱥᱤᱞᱟᱝ ᱧᱮᱞ ᱞᱮᱜᱮ
0: ᱦᱮᱸ ᱱᱚᱣᱟ ᱠᱟᱱ ᱜᱮ ᱡᱟᱹᱱᱤ ᱦᱟᱯᱮᱥᱮ ᱦᱮᱸ ᱴᱷᱤᱠ ᱠᱟᱱᱟ ᱛᱚ ᱦᱮᱸ ᱱᱚᱣᱟ ᱛᱚ ᱱᱚᱢᱵᱚᱨ ᱢᱤᱞᱟᱹᱣ ᱮᱱᱟ ᱫᱮᱞᱟ ᱫᱮᱞᱟ ᱤᱭᱟᱹ ᱚᱲᱟᱜ ᱥᱮᱱ
1: ᱫᱩᱣᱟᱹᱨ ᱥᱤᱞᱯᱤᱧ ᱫᱚ ᱥᱤᱧ ᱜᱮ ᱫᱚ ᱵᱮᱴᱟ ᱢᱮᱱᱟᱜ ᱠᱚᱣᱟ ᱥᱮ ᱡᱟᱦᱟᱸ ᱥᱮᱱ ᱠᱚ ᱪᱟᱞᱟᱣ ᱮᱢᱟᱱ ᱠᱟᱱᱟ
0: ᱵᱟᱝ ᱟ ᱡᱟᱹᱱᱤᱡ ᱦᱟᱯᱮᱧ ᱦᱚᱦᱚ ᱞᱮᱜᱮ ᱮ ᱦᱤᱞᱤ ᱦᱤᱞᱤ ᱮ ᱫᱟᱫᱟ ᱢᱟᱨᱟᱝ ᱫᱟᱫᱟ
1: ᱡᱚᱭᱟ ᱜᱚᱲᱚᱢ ᱠᱩᱲᱤ ᱛᱤᱧ ᱫᱚ ᱦᱚᱦᱚᱭ ᱢᱮᱥᱮ ᱵᱮᱴᱟ
0: ᱡᱚᱭᱟ ᱫᱚ ᱡᱟᱹᱱᱤᱡ ᱥᱠᱩᱞᱮ ᱪᱟᱞᱟᱣ ᱠᱟᱱᱟ ᱦᱟᱯᱮᱧ ᱴᱷᱚᱠ ᱴᱷᱚᱠ ᱞᱮᱜᱮ ᱟᱹᱞᱤᱧ ᱜᱮ ᱦᱤᱞᱤ ᱫᱤᱥᱚᱢ ᱠᱷᱚᱱ ᱞᱤᱧ ᱦᱤᱡᱩᱜ ᱠᱟᱱᱟ
2: ᱚ ᱥᱚᱢᱟᱭ ᱫᱮᱞᱟ ᱦᱤᱡᱩᱜ ᱵᱤᱱ ᱥᱤᱞᱯᱤᱧ ᱠᱚᱫᱚ ᱪᱮᱫᱟᱜ ᱮᱢ ᱴᱷᱚᱠ ᱴᱷᱚᱠ ᱮᱫ ᱛᱮ ᱠᱚᱞᱤᱝ ᱵᱤᱱ ᱫᱚ ᱵᱟᱢ ᱴᱤᱯᱟᱹᱣ ᱫᱟᱲᱮᱭᱟᱜ ᱠᱟᱱᱟ ᱯᱟᱥᱟᱨ ᱠᱚᱣᱟᱴᱟᱨ ᱨᱮᱱ ᱦᱚᱲᱟᱜ ᱡᱟᱹᱯᱤᱫ ᱡᱟᱹᱱᱤᱡ ᱵᱤᱱ ᱰᱤᱥᱴᱟᱨᱵ ᱠᱮᱫ ᱛᱟᱠᱚᱣᱟ
0: ᱩᱱᱟᱹᱜ ᱫᱚᱞᱤᱧ ᱵᱟᱲᱟᱭ ᱛᱮ
2: ᱪᱤᱠᱟᱹ ᱛᱮ ᱵᱟᱵᱤᱱ ᱵᱟᱲᱟᱭᱟ ᱱᱚᱣᱟ ᱫᱚ ᱟᱢᱲᱟ ᱵᱷᱮᱰᱟ ᱫᱚ ᱵᱟᱝ ᱠᱟᱱᱟ ᱠᱳᱞᱠᱟᱛᱟ ᱠᱟᱱᱟ ᱱᱚᱣᱟ